ಶಿಖರಾನ ತಾರದೀಪಿಂತೆ ಅಧಿಗಾಂತಿ ಜ್ಞಾನುಲರು ದೆಂಚಿನಾರು ವೇದ ಗಗನಾನ ತೂರ್ಪು ಶಿಖರಾನ ತಾರದೀಪ